ಸಗಲಕಟಾಕೋ ದೇವೋದಾನ ಕರ್ಣಕ ರಾಮನ ಹಾರ ಸುವಾಮಿ ಸಗಲ ಕಟಾಕೆ ಅಂತರ ಜಾಮಿ ಆಪಣಿ ಗತಮಿತ ಜಾನೋ ಆಪೇ ಆಪನ ಸಂಘ ಆಪ ಪ್ರವರಾತೇ ತುಮರಿ ಉಸ್ತತ ತುಮತೇ ಹೋಯ ನಾನಕ ಅವರ ನ ಜಾನ ಸಕೋಯ ಸರ್ವ ಧರ್ಮ ಸಹಿತ ಧರ್ಮ ಹರ ಕೋ ನಾಮ ಜಪ ನಿರ್ಮಲ ಕರ್ಮ ಸಗಲ ಕ್ರಿಯಾ ಮೈ ಉತ್ತಮ ಕ್ರಿಯಾ ಸಾಧ ಸಂಘ ದುರ್ಮತ ಮಲ ಹಿರಿಯಾ ಸಗಲ ಉದ್ಯಮ ಮೈ ಉದ್ಯಮ ಫಲಾ ಹರ ಕಾ ನಾಮ ಜಪೋ ಜೀ ಸದಾ ಸಗಲ ಬಾನೀ ಮೈ ಅಮೃತ ಬಾನೀ ಹರ ಕೋ ಜಸ ಸುನ ರಸನ ಬಖಾನೀ ಸಗಲ ಸ್ಥಾನ ತೇ ಓ ಉತ್ತಮ ಸ್ಥಾನ ನಾನಕ ಜೇ ಕಡ ವಸ್ತೇ ಹರ ನಾಮ ಸ್ಲೋಕ ನಿರ್ಗುಣಿಯಾರ ಏ ಆನೆಯಾ ತೋ ಪ್ರಭ ಸದಾ ಸುಮಾಲ ಜಿನ ಕೀ ಆ ತೇ ಚೀತ ਰੱਖ ਨਾਨਕ ਨਿਭਹੀ ਨਾਲ ਅਸ਼ਟਪਦੀ।

ನೀ ಮೇರೆ ಮನ ಮನಸ್ಸು ಸೇವಿಗೇಹ ಅಲಖ ಅಪೇವಿಗೇಹ ತಾಸು ಪ್ರೀತ ಕರಹ ಬಿನಸ ನ ಜಾಯೇ ಮರಹ ಗುರ ತೇ ಜಾನ್ಯಾ ಹ ನಾನಕ ಮನ ಮಾನ್ಯಾ ಮೇರೇ ಮನ ಆ ಸಾಬರೀ ಮೊಹಲ್ಲಾ ಪಂಜವಾ ಏಕ ಓಡ ಗೋಹ ಗುರ ತ ಶಬ್ದ ಕಹೋಹ ಆಗ್ಯಾ ಸತ ಸಹೋಹ ಮನೇ ನಿಧಾನ ಲೋಹ ಸುಖೇ ಸುಮಾಯಿಗೇ ಮೇರೇ ಮನ ಹರಹಾವ್ ಜೀವಿತ ಜೋ ಮರೇಗ ದುತ್ತರ ಸೋ ತರೇಗ ಸಬ್ ಕೀ ರೇನ ಹೋಯೇಗ ನಿರ್ಪೌ ಕೌ ಸೋಯೇಗ ಮಿಟೇ ಅಂದೇಸ್ಯಾ ಸಂತ ಉಪದೇಸ್ಯಾ ಮೇರೇ ಮನ ಜಿ ಜನ ನಾಮ ಸುಖ ತೇಸ ನಿಕಟ ನಾ ಕದೇ ದುಃಖ ಜೋ ಹರ ಹರ ಜ ಸುನೇಗ ಸಬ್ ಕೋ ತ ಮನ್ನೇಗ ಸಫಲ ಸು ಆಯಾ ನಾನಕ ಪ್ರಪಾಯಾ ಮೇರೇ ಮನ ಆಸಾವರಿ ಮಹಲ್ಲಾ ಪಂಜವಾ ಮೇರ ಹರ್ಜ ಗಾಯಿಯೇ ಹಾ ಪರಮ ಪದ ಪಾಯಿಯೇ ಹಾ ಹುಆರಾ ಜೋ ಬಿದ್ದೇ ಹಾ ತಾ ಕೋ ಸಗಲ ಸಿದ್ದೇ ಹಾ ಅನದನ ಜಾಗ್ಯಾ ಹಾ ನಾನಕ ಬಡ ಭಾಗ್ಯಾ ಮೇರೇ ಮನ ಹರಹಾವ್ ಸಂತ ಭಗತ ಹೋಯಿಯೇ ಹಾ ದುರ್ಮದ ಖೋಯಿಯೇ ಹಾ ದಾಸ ರೇನ ಹೋಯೇ ಹಾ ವ್ಯಾಪೇ ದುಃಖ ನ ಕೋಯೇ ಹಾ ಭಗತಾ ಸರಣ ಪರ ಹಾ ಜನ್ಮ ನಾ ಕದೇ ಮರ ಹಾ ಅಸ್ತ್ರ ಸೇ ಪಯೇ ಹಾ ಹಾರ

ಮಜ್ಜನ ಹರಸರೆ ಸಾವ್ ಕೇಳಬೇಕು ನಾಸ ಮನ ಹರ್ಸದಾ ಮಜ್ಜನ ಗೋವಿಂದ ಸಜ್ಜನ ದುಃಖ ಅಂಧೇರಾ ನಾಸೇ ಜನ್ಮ ಮರಣ ಹೋಯ ತಿನ್ ಕೋ ಕಟ್ಟೇ ಜಮ ಕೇ ਫਾਸੇ।